0: ಶ್ರೋತಾಂದು ಸೆಸಹಲ ಸಿನಿ ಸಂಗೀತ ಕಾರ್ಯಕ್ರಮ ಆಕಾಶವಾಣಿ ರೌರ್ಕೆಲಾ 102.6 FM ಅಸಂತು ಸುಣಿಬಾ ವಿವಿಧ ಭಾರತಿ ಕಾರ್ಯಕ್ರಮ
1: ವಂದೇ ಮಾತರಂ ಏಕ್ ಜೈ ಘೋಷ್ ಪ್ರಸಾರಣ ಪ್ರತಿ ಶುಕ್ರವಾರ ಸುಬಹ 8:15 ಪರ ಪುನಃ ಪ್ರಸಾರಣ ಉಸಿ ದಿನ ದೋಪಹರ 2 ಬಜೆ ಲಘು ರೂಪಕ ಶೃಂಖಲಾ ವಂದೇ ಮಾತರಂ ಏಕ್